ಶೇಷೋಭಿತೌ ನಿಖಿಲ ದೇವಗಣಾದಿ ವಂದ್ಯೌ ಸಂಪ್ರೋಕ್ಷಿತೌ ಸುಜಲ ಗಂಧ ಸಮಾರ್ಚಿತೌ ತೌ ಮುಕ್ತಿಪ್ರದೌ ಮುನಿ ಜನಶ್ರೇ.